ಗಗನಮಧ್ಯಗತೋ ವಜಸ್ಪರೇತಿ ಬಾನೋ ಭಾಸ್ಕರ ಮಾರ್ತಾಂಡ ಷಂಡರಶ್ಮಿ ದಿವಾಕರ ಆಯುರಾರೋ.